ಸಪ್ರೇಮ ನಮಸ್ಕಾರ ವಿನಂತಿ ವಿಶೇಷ ಸಪ್ರೇಮ ನಮಸ್ಕಾರ ವಿನಂತಿ ವಿಶೇಷ ತುಜಾ ವಾತುನ್ ಮಲ ಕಟುವೇನ ಸತ್ಯುಗ ಪರದೇಶ ಸಪ್ರೇಮ ನಮಸ್ಕಾರ ವಿನಂತಿ ವಿಶೇಷ.

ಉಗುಳಾ ಗೋತಿವನ ನವರ ಸಗಳ ಏ ತಿವನ ಪುಣ್ಣ ಸಾಗಳ ಉಗುಳಾ ನಿಗಳ ಮನೋವೇಗಳ ಗೋತನಾ ಶುಭ.